0: ಸದಾಶಿವಲೇಭ್ಯೋ ನಮೋ ನಮಃ ಪ್ರಾರ್ಥನಾ ಪೂರ್ವಕ ನಮಸ್ಕಾರಾನ್ ಸಮರ್ಪಯಾಮಿ ನಮಸ್ಕರೋಮಿ.
1: ಓಕೆ.